ಶಂಖನಾಥ ದಿಗ ದಿಗ ದಿಗಂತ ಮೃದಂಗ ಕರತ ಗುಂಜಾರ ಧಾತ್ರಿ ತುತಿ ಜಯ ಮಾ ಜಯ ಓಂ ಐಂ ಕ್ಲೀಂ ಕ್ಲೀಂ ಚಾಮುಂಡ ಚೇ ನಮಃ.